ಭೂರಭುವಸ್ವಾದೀಪದೇವತಾಭ್ಯಾಮಿ ಸರ್ಪಸಾರ್ಧೈಗಂಧಸ್ತಪುಷ್ಪಾಣಿ ಸಮರ್ವ್ಯಾಮಿ ನಮಸ್ಕರೋಮಿ ನಮಸ್ಕರೋಮಿ. ಆಚಾರ್ಯ ಜಿ, ಬಾಲಜಿ ಕೋ ಮಾಲಾ ಜಾ ತೃತೀಯ ಅಕ್ಷ ತೃತೀಯ ಏನಾ ಸ್ವಸ್ತಿ ನೋ ಬೃಹಸ್ಪತಿ ಜೀವಾ ಸ್ವೇನೋ ದೇವಾ ಅವಸಾಗಮನಿಹ